ಮದ ನಿ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮ